ಹೇಳ್ತಾನೆ. ಸಿಕ್ಸ್ಟೀನ್, ನಾವಿದ್ದು ಕಾಮನ್ ನಾಬೋ ಆರೆ ಉನ್ನಿ ಒನ್ ಹಿಮ್ಮೆ ಇಲ್ಲೇ ಸಾಧಿಸ.